ಪತಿ ಗಜ ಮುಖ ಮಂಗಲ ಗಿಟ ಗಿಡ ಗಿಟ ಗಿಡ ಗಿಟ ಗಿಡ ಥುನ್ ಥುನ್ ತತ್ತೈ ಜಯ ಜಗವಂದನ್ ವಕ್ರ ತುಂಡ ದಾನಿ ದಾತ ಬಿಘನ ಹರನ ಶುಭಕರನ ಧಾಗೆ ನ ಧಾಗೆ ಧೂಮ ಕೀಟ ಧೂಮ ಕೀಟ ತಕ ಧೂಮ ಕೀಟ ಇಸ್ಮಿ ಖಾಸ್ ಪಖಾವಚ ಕಾ ಅಂದಾಜ್ ಹೈ ಕಿ ಭಗವಾನ್ ಗಣೇಶ ಪಖಾವಚ ಕೈಸೆ ಬಜಾತೆ ಥೆ ಉನ್ಹೀ ಕಾ ಏಕ ಅಂದಾಜ್ ಹೈ ಕ್ಯೂಂಕಿ ಭಗವಾನ್ ಗಣೇಶ ಪಖಾವಚ

0: ಕಡೆ ಅಶಿಲಿಸು ಗಲವರಿ ಹಸು ಜಗ ಜತೆ ಹಬೆ ಯತ ಚಟ ಚಟಸು ಇಲ್ಲಿ ವಾಟಮಲ ಗುಟೆ ತರಿ ತರಿ
1: ತೊಮರೆ ತೊಮರೆ ಅದೊನಿ ಎಚ್ಚಿರಿತ
0: ಬನ್ವಾ ಬನ್ವಿ ಅಶಿಲಿ ಬನ್ವಾ ಬನ್ವಿ
2: ಕಭಿ ಹಿಂದಿ ಕಭಿ ಮರಾಠಿ कहीं अभिनय तो कहीं निर्देशन, न जाने कौन सी दिशा में सचिन अपने जीवन की गाड़ी को ले जा रहे।